0: ರುಜತಿನೇ ಕಾಲ್ಕೋಕೆ.
1: ಮಲ್ಲೆ ಪೌಡಿ ಸಡ್ಗಾ ಮೆ ದೂಜೆ ಪೌಡಿ
0: ರಮಸಮ ಮಾಂಜೋ ಕಾಕು ಜೆ ಬಾಬಾರಿ
1: ವಾಶಾ ವಾ ಜೆ ಬಾಬೇರಿ ಈದ್ ಮುಬಾರಕ್ ಹೋ ಆಪ್ನೆ ರಾಮ ರಾಮ.
0: ನಿಂದಾ
1: ಕರೋ ಜೊ ಪಡುತ್ತ ಆಪೇ ಕರಿಯ ಕಾಮಡಾ ಕಿನ್ನೆ ದೇವ ದೋಷ ಬಿನ್ನಾ ಬಿಚಾರೆ ಕರೆ ಪಜೆ ರಮೇಶ್ರೀ ದೂಜಿ ಪೌಡಿ ಸರಿಯಾ ತೀಜಿ ಪೌಡಿ ರಮೇಶ್ರೀ ಬಾಯಿ ಆಡಿ ಹಾಕೋ ಕೋಯಿ
2: ಠೀಕ್ರ
1: ಬಾರ ಫೇಕ್ ದೂಲ ಹೋಗ್ಲಿ
2: ರಮೇಶ್ವರ ಭಾಯಿ ಬಹುತ ಬಡಿಯಾ ಖೇಲ
1: ಗಣಿ ಗರ್ಮಿ ಗಣಿ ಖಮ್ಮಾ ಗಣಿ ರಾಣಿ ಕಿ ಗರ್ಮಿ ಪಡೆ ತೋ ಬಾರ ಫಿರ ಮತ ಬಖಾಣ ಏಕ ವೇ ಮಕಾಣ ಮಕಾಣ ದೂಜೆ ಪೌಡಿ ಕಿಕರ್ ಕರೋ ಯೂ ಕೆ ಸಾಜನ್ ಹಮ ತೋ ಮೋರ್ ಹೈ ತುಮ ಸಾಜನ್ ಕಾ ಸಾವಣ ಕಾ ಮೇ ಹಮ ತೋ ಜಾಣೆ ಬರಸಿ ತುಮ ದೇವತ ಛೆ ಬರ್ಸಾತ್ ಕೋವೇ ನೀ ಏತ್ ಪ್ರೇಮ ವೇ ದೂಜಿ ಪೌಡಿ ಹಮೇ ತೀಜಿ ಪೌಡಿ ಮೇ ಆಡಿ ಹಾಕೋ ಕಾಲಿ ಡೋಕರಿ ಪಚಾಸ್ ಬೇಟಾ ಓಹೋ ಮಾಕಿ ಮಾಡ
0: ಬಾಣ
1: ಬತಾ.